0: ಬಾಲಾಜಿ ನದಿಲ ಆಶೀರ್ವಾದ ಶಿವ ಬಾಲಾಜಿ
1: ಶಿವ ಬಾಲಾಜಿ
0: ಬಿಜಾಪುರಚ್ಯ ಯೌನಿ ಸತ್ತೇಲಾ ಶಹ ದೇನ್ಯಾಲಾ ತ್ಯಾಂಚ್ಯ ತಾಬ್ಯಾತಿಲ ಘೇವೂನ ತೋರನಾ ಕಿಲ್ಲಾ ತೋರನಾ ಕಿಲ್ಲಾ ಸ್ವರಾಜ್ಯಾತ ತೋರನ ಬಂದನ್ಯಾತ ನಿಶ್ಚಯ ಕೇಲಾ
1: ನಿಶ್ಚಯ ಕೇಲಾ
0: ಕಾನ ಖೋರ್ಯ ತೋರನಾ